0: ಎವರಿಗೆ ನಿಮ್ಮ ಹಾಗೆ ಎವರಿಗೆ ನಿಮ್ಮ ಹಾಗೆ ಎವರು ಹಿಂಗೆ ಓದಾರೆ ಫೋನ್ ಮೇ ಕೊನೆ ಮೇವ್ರ ಹಿಂಗೆ ಮೇ ಎಂಪು ಯಾಕಂಗೈತಿ ಇದು ಸಿರಕಿನ ಕೊಯ್ಮ್ ಅಂಪು ಕಿರಾದ ತಪ್ಪು ನಿಮ್ಮ ಕುರಿ ಅರೆ ಸ್ಪಾನ್ಸರ್ ತಿ ನಿಮ್ಮ ಹಾಗೆ ಪ್ರೋಗ್ರಾಮ್ ನ ಒಂತಿ ತಿಂಗ ಹಾಪುಂಗಯ್ಯೋ ಚಿರಾದ ತಪ್ಪು ನಿಮ್ಮ ಕುರಿ ಅರೆ ಎ ಸ್ಪಾನ್ಸರ್ ಕಾನ್ ಒಂತಿ ತಿನಿಮೆ ವಾಕ್ಯ ಪ್ರೋಗ್ರಾಮ್ ನ ಒಂತಿ ಹಾಪುಂಗಯ್ಯು ವಯ್ಯೋತಿ ತಿರಕ್ನ ತಗೋಣಕ್ಕಿ ಕುನಕ ಕಾಯ ಏಸು ಕಾಯು ಕಾಂಗೈತಿ ಯಾಕಂತ ತಿರಕ್ ಜಾಯು The Metrology Act 2021 Ponaran Deswa Ayakapungana The Metrology Division Teririkayu Es anki Kairu E Kairu
1: Es
0: Ayran Niswa Ayti Teririkayani Kedi The Metrology Act 2021 Pon Anaswa The Metrology Ayakapungana Teririkayu Kanako nga tegro amekan
1: ಮಾಪುರಿ ಆ ತರ ನಿನ್ನೆ ಯೋಚನೆ ಪುರುವ